0: ಕಡೆ ಉದರಗಡೆ ತಾಕಿಡ್ತಕ್ಕ ದರಗಡೆ ತಾಕಿದೆ ನದಿ ಮೀತಾಕ ಜೇನು ತಾಕದಿ ಮೀತಾಕ ಜೇನು ತಾಕದಿ ಮೀತಾಕ ಜೇನು ತಾಕದಿ ಮೀತಾಕ ಜೇನು ತಾಕದಿ ಮೀತಾಕ
1: ಜೇನು ತಾಕದಿ ಮೀತಾಕ ಜೇನು ತಾಕದಿ ಮೀತಾಕ ಜೇನು ತಾಕದಿ ಮೀತಾಕ ಜೇನು ತಾಕದಿ ಮೀತಾಕ ಜೇನು ತಾಕದಿ ಮೀತಾಕ ಜೇನು ತಾಕದಿ ಮೀತಾಕ ಜೇನು ತಾಕದಿ ಮೀತಾಕ ಜೇನು ತಾಕದಿ ಮೀತಾಕ ಜೇನು ತಾಕದಿ ಮೀತಾಕ ಜೇನು ತಾಕದಿ ಮೀತಾಕ ಜೇನು ತಾಕದಿ ಮೀತಾಕ ಜೇನು ತಾಕದಿ ಮೀತಾಕ ಜೇನು ತಾಕದಿ ಮೀತಾಕ ಜೇನು ತಾಕದ